0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: भारत के प्रधानमंत्री ने भारत में जिस सौर क्रांति का आगाज किया था उसका असर अब दिखने लगा है। भारत में एक एक करके 30 लाख से अधिक परिवारों की छत पर सोलर पैनल लग चुके हैं। आप भी इस ऊर्जा क्रांति का हिस्सा बनें। पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in।
2: हर घर सूर्य घर।
3: मणिपुर सरकार की डायरेक्टोरेट ऑफ हैंडलूम्स एंड टेक्सटाइल्स ना स्टेट अवार्ड लिसिंगनी कुंतरु कुंतरे की दमक थवाई यावा हैंडलूम वीवर्स अमदी हैंडीक्राफ्ट आर्टिसान सिंह देगी दरखास्त कौड़ी। एप्लीकेशन फॉर्म डिस्ट्रिक्ट हैंडलूम्स एंड टेक्सटाइल्स की प्रोजेक्ट ऑफिसर की ऑफिस नत्रगा विभाग असी की वेबसाइट www.dhtmanipur.com नत्रगा www.dhtmanipur.mn.gov इंदेगी डाउनलोड तो यागनी। वीवर अमदी आर्टिसान सिंह ना मेंशन लेबर फॉर्म डिस्ट्रिक्ट हैंडलूम एंड टेक्सटाइल्स ऑफिसर सिंह द पिसिल लेबर यागनी। मेंशन लेबर फॉर्म चही असी की जून कुंट्रा फाव द पिसिल लगनबा हैंडलूम एंड टेक्सटाइल्स की डायरेक्टर एलांगबम जितेन थोप चेरोल अमना खंगलगली।
4: ಹೌಕಿಬ ಕುಂಜಾಲಿ ಸಿಂಗನಿ ಕುಲುಂದೊಯ್ಗೆ ಜುನ್ ತರಹುಂದೊಯ್ದ ಇಂಫಾಲ್ ಇಸ್ಕಿ ನೋಂಗ್ ಶುಮ್ದ ಥೋಕಿಬ ಥೌದೋಕ್ ಅಮದ ಓಕ್ಷು ನಿಂಗ್ಥೇಮ್ ಸಾ ಖುಲ್ದಗೆ ಮಿಯೊಯ್ ಅಹುಂ ಯುಮ್ನಾಮ್ ಸುರ್ಜಿತ್ ಕುಮಾರ್ ಮೈತೆ ಲೈಸ್ರಮ್ ಸುರೇಶ್ ಮೈತೆ ಅಮದೆ ಮೊಯ್ರಾಂಗ್ಥೇಮ್ ಹೇಮಂತ್ ಮೈತೆ ತೈಬಂಗ್ ಪಾಲ್ ಥಾದೋಕೆ ಲಾಗ್ಲಿಬ ಜುನ್ಗಿ ತಾಂಗ್ ತರಹುಂದೊಯ್ ಥಾಂಗ್ ಜನುಮೇತ್ ಅಯುಕ್ಕಿ ಪುಂಗ್ ಮಾಪನ್ ತಾಬ ಮತಂದ ಥವಾಯ್ ಅಹುಂ ಸಿಗಿದಮಕ್ತ ಹೈಕತ್ ಲೈಕತ್ ತಂಬಗಿ ಥೌರಂ ಪಾಂಗ್ಥೋಕ್ಚಗನೆ ಥೌರಂ ಅಸಿದ ಮಯಾಮ್ನ ಸರುಗ್ ಯಾಬಿಯೋ ಹೈನ ಇಮುಂಗ್ ಮನುಂಗ್ ಅಮದೆ ಕಾನ್ವೀನರ್ ವಿಲೇಜ್ ಪ್ರೊಟೆಕ್ಷನ್ ಕಮಿಟಿ ಓಕ್ಷು ನಿಂಗ್ಥೇಮ್ ಸಾ ಖುಲ್ನ ಪೌಜಿ ಲಗ್ಲಿ।
5: आकाशवाणी इंफाल हाउजिंग निमिदागे पुंग तारीन मखाई टाड़क पगल वेनेना मणिपुरी पाव ताब फंगिरगनी।
6: आकाशवाणी इंफाल वहेंगबम राजेश ने पाव पाजरी आहानबद मरुएब पाव। विकसित भारत की मंगलान मंगफाउनब होनबद केंद्र अमसुंग राज्य सरकार पुनः थबक तौमिनबगी तंगाइफदब लै हैना प्रधानमंत्री नरेंद्र मोदी ने हायरी। ಮ್ಯಾನ್ಮಾರ್ದ ಸರಾಂಗ್ನ ಥೋಕ್ಲಿಬ ಅಸಿಗೆ ಯೇಂಗ್ಲಗ ಗಂಖೈ ಪರಿಂಗ್ದ ಡ್ರಗ್ ಅಮಸುಂಗ್ ಕುಲಾಯ್ಲ ಲೋನ್ಬ ತಿಂಗ್ನಬ ಗಾಕ್ ಸೇನ್ಬಗಿ ಥಬಕ್ ಅಂಗರನಬ ಮುಖ್ಯಮಂತ್ರಿ ಯುಮ್ನಾಂಗ್ ಕೇಮ್ಚಾನ ಕೇಂದ್ರಗಿ ಪುಂಗ್ನಿಂಗ್ ಚಿಂಚಿನ್ಕ್ರೆ। ನಗಾ ತಾಬ ಮಫಂಸಿಂಗ್ದ ಯುನೈಟೆಡ್ ನಗಾ ಕೌನ್ಸಿಲ್ನ ಕೌಕಿಬ ಪುಂಗ್ ಕುನ್ಮರಿಗಿ ಸದ್ದಾವ್ನ ಮ್ಯಾಂಗಿ ಮೌಕ್ಸಾಗಿ ಪುಂಚಿದ ಚಾವ್ನ ಅಪನ್ಬ ಥೋಕ್ಲೆ। ಇಂಡಿಯನ್ ಮೆಟ್ ವಿಭಾಗ್ನ ಹಾಯಿರಿ ಅವಾಂಗ್ ನೋಂಗ್ಪೋಕ್ ಭಾರತ್ ಅಮಸುಂಗ್ ಸಬ್ ಹಿಮಾಲಯನ್ ವೆಸ್ಟ್ ಬೆಂಗಾಲ್ಗಿ ಮಫಂಸಿಂಗ್ದ ಲಾಕ್ಲಿಬ ಸೇವೋಲ್ ಅಸಿಗಿ ಮನುಂಗ್ದ ನೋಂಗ್ ಕನ್ನ ಚೂಗನಿ ಅಮಸುಂಗ್ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಅಮದಿ ಕನಾಡಾನ ಯುಂಬು ಒಯ್ದನ ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರು ಗಸಿ ಅಹಿಂಗ್ ನೋಂಗ್ಯಾಯ್ ಮತುಂಗ್ದಗಿ ಔರಗನೆ।
7: ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಹಾರಿ ಮಾಲೆ ಮಸಿದ ತಂಗ್ದು ಲೈತಾದಬ ಅಮದಿ ಮರ ಸೇತಬಗಿ ಫಿವಂ ಅಮ ಲೈರಬಸು ಭಾರತ್ ಥಾಜಬ ಅಮಸುಂಗ್ ಅಚೇತ್ಪ ಫಿರೇಪ್ಕ ಲೋಯ್ನನ ಮಾಂಗ್ಲೋಮ್ದ ತಮ್ಮ ತಮ್ಮ ಚಂಗ್ಸಿಲ್ಲಿ। ನೈ ದಿಲ್ಲಿಗೆ ರಾಷ್ಟ್ರಪತಿ ಭವನದ ನೀತಿ ಆಯೋಗಿ 13 ಶುಭ ಗವರ್ನಿಂಗ್ ಕೌನ್ಸಿಲ್ಗೆ ಮಿಫಮದ ಸರು ಯಾರದನ ಶ್ರೀ ಮೋದಿನ ಹಾಯಿ ಕೇಂದ್ರ ಅಮಸುಂಗ್ ರಾಜ್ಯ ಸಿಂಗ್ನ ಅಪುನ್ಬ ದಾಯಿತ ಲೈನ ವಿಕ್ಸಿತ್ ಭಾರತ್ಗೆ ಮಂಗ್ಲಾನ್ ಮಂಗ್ಫಾವನಬ ಭಾರತ್ ಮಾಂಗ್ಲೋಮ್ದ ಚಂಗ್ಸಿಲ್ಲಿ। ಪ್ರಧಾನಮಂತ್ರಿನ ಹಾಯಿ ತೆಂಗ್ಬಾಂಗ್ ಪಿನಬ ವಾರಿ ಸಾನಬ ಅಮಸುಂಗ್ ಅಮಗ ಅಮಗ ತಾತೋಕ್ ತಾಸಿನ್ ತೌನಬನ ಲೈಬಾಕ್ ಅಸಿಗೆ ಮಂಗ್ಲಾನ್ ಸಿಂಗ್ ಅದು ಮಂಗ್ಫಾವನಬಗೆ ಲಂಬಿದ ಮಾಂಗ್ಲೋಮ್ದ ಚಂಗ್ಸಿನ್ಗನಿ। ನೀತಿ ಆಯೋಗನ ಮಸಿಗಿದಮಕ್ ಮರುವೆಬ ಥೌಡಾಂಗ್ ಅಮ ಲೌರಿ ಮಾಂಗ್ ನಾಯಿ ಮಿಯಾಮ್ದ ಥಬಕ್ ಫಂಗನಬಗಿ ತಂಜಾ ಪಿಬ ಸ್ಕಿಲ್ ಪ್ರೋಗ್ರಾಮ್ ಸಿಂಗ್ ಪಾಂಗ್ಥೋಕ್ತುನ ಮಿಯಾಮ್ದ ವಾಕಲೋನ್ ಸಿಂಗ್ ಪಿಬ ನಹಾ ಸಿಂಗ್ದ ಮಗುಲ್ ಲೈಬ ಶಿಕ್ಷಾ ಫಂಗಂದುನ ಲೈಬಾಕ್ ಅಸಿಬು ಚಪ್ ಮಾನಬ ಮಿಯೆಂಗ್ದ ಅಮತ್ತ ಒಯ್ಬ ಲೀಸಿಂಗ್ದ ಸೆಂಗಟ್ನಬ ಥೌಡಾಂಗ್ ಸಿಂಗ್ ಪೈಕಚ್ಚಿ। ಭಾರತನ ತೊಂಗಾನ್ ತೊಂಗಾನ್ಬ ಲೈಬಾಕ್ಸಿಂಗ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹಿ ತೌನದು ಪೊಥೋಕ್ ಪುಥೋಕ್ಗೆ ಚಾಂಗ್ ಹೆಂಗತ್ಅಂದು ಪೊಥೋಕ್ಸಿಂಗ್ ಅಸಿ ಮಪಾನ್ ಲಮ್ದ ಥಾದೋಕ್ನಬಗೆ ತಂಜಾ ಅಮಸು ಫಂಗ್ಲೈ। ಲೈಬಾಕ್ ಅಸಿಗೆ ಅಮಸುಂಗ್ ರಾಜ್ಯಸಿಂಗ್ಗೆ ತುಂಗಿ ಯುಂಬಿದ ಅಹೇಮ ಮಿಯಂಗ್ ಚಂಗ್ದು ಇನ್ಕ್ಲೂಸಿವ್ ಹ್ಯುಮನ್ ಡೆವಲಪ್ಮೆಂಟ್ ಫಾರ್ ವಿಕ್ಸಿತ್ ಭಾರತ್ ಎಟ್ 2047 ಹೈಬ ಹಿರಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಸಭಾಪತಿ ಒಯ್ದನ ಪಾಂಗ್ಥೋಕಿಬ 13 ಶುಭ ನೀತಿ ಆಯೋಗಿ ಮಿಫಮ್ ಅದುದ ಕೇಂದ್ರಗಿ ಮಂತ್ರಿ ಸಿಂಗ್ ನೀತಿ ಆಯೋಗಿ ಭಾಯ್ ಚೇರ್ಮನ್ ಅಶೋಕ್ ಕುಮಾರ್ ಲಹರಿ ಯೂನಿಯನ್ ಟೆರಿಟೋರಿ ಸಿಂಗ್ಗೆ ಉಪ ರಾಜ್ಯಪಾಲ್ ಅಮದಿ ರಾಜ್ಯಗಿ ಮುಖ್ಯಮಂತ್ರಿ ಸಿಂಗ್ ಸರು ಯಾಕಿ। ನೈ ದಿಲ್ಲಿದ ಪಾಂಗ್ಥೋಪ ನೀತಿ ಆಯೋಗಿ ಮಿಫಮ್ ಅದುದ ಸರು ಯಾಕಿಬ ಮುಖ್ಯಮಂತ್ರಿ ಯುಮ್ನಾಂಗ್ ಕೇಮ್ಚಾನ ಫೋಂಗ್ದೋಕಿಬದ ಗೃಹಮಂತ್ರಿ ಅಮಿತ್ ಶಾ ಅಮದಿ ಕೇಂದ್ರ ಅಮಸುಂಗ್ ರಾಜ್ಯ ಸರ್ಕಾರಗೆ ಅಚೇಪ ಥೌಕ್ಸಿಲ್ಗ ಲೋಯ್ನನ ಮಣಿಪುರ್ಗೆ ಆಯ್ನ ಅಮಸುಂಗ್ ಶಾಂತಿ ರಕ್ಷಾಗಿ ಫಿವಂ ಸಿಂಗ್ಥಾನಿಂಗಾಯ್ ಒಯ್ನ ಫಗಲೆ। ಐಡಿಪಿಸಿಂಗ್ಗೆ ಕುಂದಾ ಲೈತಾನಬಗೆ ಮತಾಂಗ್ದ ಮಿಫಮ್ ಅದುದ ವಾ ಗಾಂಗದುನ ಮುಖ್ಯಮಂತ್ರಿನ ಹಾಯಿ ಕೇಂದ್ರಗೆ ಮತೇಂಗ ಲೋಯ್ನನ ಐಡಿಪಿಸಿಂಗ್ಗೆ ರೀಸೆಟಲ್ಮೆಂಟ್ ಆ್ಯಂಡ್ ರೀಹೆಬಿಲಿಟೇಷನ್

ಮಾತೈ ಕೀವ ಶಾಯಿ ಮಾಂಗಂಗದರ ಪಾರಿ ಥವಾಯ್ವು ಹಿಂಗಂಗದರ ಲೈಬಕ್ ಥೀವಿ ನಮಾನಾ ಅಹಿಂಗಿ ತಂದನ ಸು ಓಯ್ ಇಂಗಂದ್ರಿ ನುಂಗ್ಥಿಂಗಿ ಸೆಗ್ಲಾ ಸು ಓಯ್ದೇನೆ ಪಾರಿ ಖೋಂಗು ಹುಲಿ ಇಂಗಂದ್ರಿ ಶಾಗಿ